0: ಜೂಲಿಯ
1: ಪ್ರಜ್ಞಾವೇ ದೊರಗಲು ವಿವರಕರಣ ಆಧ್ಯಾತ್ಮಿಕ ಹಂತ
0: ಎಫ್ಎಂ 95.1 ಗಾಳು ದಿಸುತ್ತಿದ ಸಹ ಅಂತರ್ಜಾಲ ಇನ್ ಸುದಿಲ ರೇಡಿಯೋ ಡಾಟ್ ಎಲ್ ಕೆ ಅರ್ಹ ಮುಳ್ಳುಲೋವಟಮ
1: ಸುದಿಲ ಕುವನ್ ಬೆದೊಲಿಯ
2: ಸೀವಲಿ ಪಿರಿತ ಒಬ್ಬಟ ಅವಸಿ ಆಹಾರ ಪಾನ ಬಹುಲವೇವಾ ವ್ಯಾಪಾರ ದಿಯುನುವೆನ್ ದಿಯುನುವಟ ಪತ್ವೇವಾ ರಾಜ ಚೌರ ಸತುರುಬಿಯೆನ್ ತೊರವೇವಾ ತುಂದೊಸ್ ಕಿಪೀಮೆನ್ ಅತಿವನ ರೋಗಾಬಾಧವಲಿನ್ ಮಿತೇವಾ ಎಮ ಯಹ ಪ್ರಾರ್ಥನಾವನ್ ಪೆರತೆರಿವ ನಿರವತ್ಯ ಆಕಾರಯಟಮ ಶಬ್ದ ಉಚ್ಚಾರಣೆಯ ಕೊಟ ಸಜ್ಜಾಯನಾ ಕರನು ಲಬನ ಮೆಮ ಸೀವಲಿ ಪಿರಿತಮ ಶ್ರವಣೆಯ ಕೊಟ ಒಬತ್ ಶಾಂತಿಯ ಉದಾಕರ ಕಾಣ.

0: ದೊರಗುಲು ವಿವರಕರನ ಆಧ್ಯಾತ್ಮಿಕ ಹಂಡ ಸುದಿಲ ಗುವನ್ ವಿದಿಲಿಯ
1: ನರಸಿಂಹ ಗಾಥಾ.